0: ಸರಿ ಅಕ್ಕ.
1: Ado lawa, ado cantik, rambutnya panjang pula dipendek.